0: ದಿನಂಚರಿ ಯಾರು ಬರ್ನಾರಿ? ಹಲೋ ಹಲೋ ಬರ್ನಾರಿ? ದಮ್ಮುಗ ಮಮ್ಮುಗ ಜಾನಿ. ಹಲೋ, ಹ್ಮ್, ದುಕ್ಕುಟವರ ನಾನಿ ಅಬ ಕಟ್ಟಿಗಾ ಕುರಿ ಸೇಬ
1: ಕಟ್ಟಿಗಾರಿ
0: ಮಂದಿಗಿ ಮಮ್ಮ ಗೋಯ ಕಟ್ಟಿಗ ಚಾಕು ಬಾಟಾ ಇಪ್ಪಿ ಅಪ makapinda zakadini upera kwa Roviki?
1: Ah, kupera kwa sondo na kupinda mushe ndiri kundoita mabasa ya munda.
0: Mm.
1: Asi hapa na lero basi ndiri kundoita mabasa mabodzibodzi.
0: Aiwa, zvinokudzwa. Muone zuva rakanaka nai.
1: Radio iri kumberi iri kutetekera imwe kweneko muchitinerera basi dzese richindobva imwe basi kweneko.
0: Aiwa, imi ndimi mabosi bosi acho.
1: Ah,
0: tatenda. Ndoso tikuita pfemba muchidimbo makumi marongomana nezviri nofora chine 42 minuto itoti kufamba kwakatsanya injini yechitima icheche yepanza izari zvishoma nezvishoma atakananga kwatiri kuenda.